0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಸಮಾರೋಹೆ ಮುಖ್ಯ ಅತಿಥಿರೂಪೇಣ ಭಾಗಂ ಗೃಹೀತವಾನ್. ಭಾರತೀಯ ಸೈನಿಕಬಲಸ್ಯ ಅಥ ನೌಸೇನಾಬಲಸ್ಯ ದಲಾನಿ ಅಪಿ ಅಸ್ಮಿನ್ ಪಥಸಂಚಲನ ಕಾರ್ಯಕ್ರಮೆ ಭಾಗಂ ಗೃಹೀತವಂತಃ. ಅಸ್ಮಿನ್ ಅವಸರೆ ಶ್ರೀಮೋದಿ ಸೆಷಲ್ಸ್ ದೇಶಸ್ಯ ನಾಗರಿಕೇಭ್ಯಃ ಭಾರತ ಪರಂ ವರ್ಧಾಪನಂ ಪ್ರಕಟಿತವಾನ್. ವಿಕ್ಟೋರಿಯಾ ಇತ್ಯತ್ರ ರಾಷ್ಟ್ರಪತಿನಾ ಪ್ಯಾಟ್ರಿಕ್ ಹರ್ಮನಿ ಇತ್ಯನೇನ ಸಹ ದ್ವಿಪಕ್ಷೀಯ ವಾರ್ತಾನಂತರಂ ಶ್ರೀಮೋದಿ ಉಕ್ತವಾನ್ ಯತ್ ಭಾರತಂ ತಾದೃಶೀಂ ಹಿಂದ್ ಮಹಾಸಾಗರಸ್ಯ ಕಲ್ಪನಾಂ ಕರೋತಿ ಯತ್ರ ಸಮುದ್ರೀಯ ಸುರಕ್ಷೆಯಾ ಸಹ ಆರ್ಥಿಕ ಸಮೃದ್ಧಿರಪಿ ಸುನಿಶ್ಚಿತಾ ಸ್ಯಾತ್.
1: ಮೇರಿ ಸೆಷಲ್ ಕಿ ಯಾತ್ರಾ ಕಾ ಸಂದೇಶ ಸ್ಪಷ್ಟ ಹೈ. ಭಾರತ ಐಸೆ ಹಿಂದ್ ಮಹಾಸಾಗರ್ ಕಿ ಕಲ್ಪನಾ ಕರ್ತಾ ಹೈ ಜಹಾಂ ಸಮುದ್ರೀಯ ಸುರಕ್ಷಾ ಕೆ ಸಾಥ್ ಆರ್ಥಿಕ ಸಮೃದ್ಧಿ ಬಿ ಬಡೆ, ಜಹಾಂ ಹಮಾರಿ ಸಾಝೆದಾರಿ ಆಕಾರ ನಹೀ ಆಪಸಿ ಸಮ್ಮಾನ್ ಔರ್ ವಿಶ್ವಾಸ ಪರ್ ಆಧಾರಿತ ಹೋ, ಔರ್ ಜಹಾಂ ಹಮ್ ಹರ್ ದೇಶ ಕೆ ಪಾಸ್ ಪಾಸ್ ನಹೀ ಸಾಥ್ ಸಾಥ್ ಚಲೆ. ಅವರ್ ವಿಜನ್ ಇಸ್ ಟು ಮೇಕ್ ಇಂಡಿಯನ್ ಓಷನ್ ಇನ್ ಟು ಎನ್ ಓಷನ್ ಆಫ್ ಆಪರ್ಚುನಿಟಿ.
0: ಪರ್ಯಾವರಣ ಸಂರಕ್ಷಣಸ್ಯ ಸತತ ವಿಕಾಸಸ್ಯ ಚ ನೇತೃತ್ವಾಯ ಸೆಷಲ್ಸ್ ದೇಶೇನ ಪ್ರಧಾನಮಂತ್ರಿಣೇ ಶ್ರೀ ನರೇಂದ್ರ ಮೋದಿನೇ ಪರ್ಯಾವರಣ ನೇತೃತ್ವಸ್ಯ ಸರ್ವೋಚ್ಚ ಸಮ್ಮಾನ ಗಾರ್ಡಿಯನ್ ಆಫ್ ದ ಬ್ಲೂ ಹಾರಿಯೋನ್ ಪ್ರದತ್ತಃ. ಸೆಷಲ್ಸ್ ದೇಶಸ್ಯ ರಾಷ್ಟ್ರಪತಿನ ಪ್ಯಾಟ್ರಿಕ್ ಹರ್ಮನಿ ಇತ್ಯನೇನ ಪ್ರದತ್ತಃ ಎಂ ಪುರಸ್ಕಾರಃ ಸ್ಥಾಯಿ ಅಭಿವೃದ್ಧ್ಯರ್ಥಂ ಪ್ರಧಾನಮಂತ್ರಿಣಃ ದೀರ್ಘಕಾಲೀನ ಸಂಬಲಸ್ಯ ತಸ್ಯ ಹರಿತದೃಷ್ಟೇಃ ಚ ಪ್ರತೀಕಃ ವರ್ತತೆ. ಶ್ರೀಮೋದಿ ಜಲವಾಯು ಪರಿವರ್ತನಸ್ಯ ಸಮಾಹ್ವಾನಾನಾಂ ವಿರುದ್ಧಂ ಸಂಘರ್ಷಂ ಕುರ್ವತಾಂ ರಾಷ್ಟ್ರಾಣಾಂ ಕೃತೆ ಏದಂ ಪುರಸ್ಕಾರಂ ಸಮರ್ಪಿತವಾನ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶೆ ಹ್ಯಃ ಮಾರಿಷಸ್ ದೇಶಸ್ಯ ಸಮಕಕ್ಷೇನ ಡಾಕ್ಟರ್ ನವೀನ ಚಂದ್ರ ರಾಮಗುಲಾಮೇನ ಸಹ ಮಿಲಿತವಾನ್. ದ್ವಾವಪಿ ನೇತಾರೌ ಭಾರತಸ್ಯ ಮಾರಿಷಸಸ್ಯ ಚ ವರ್ತಮಾನ ಸಹಕಾರ್ಯಸ್ಯ ವಿಷಯೆ ಚರ್ಚಾಂ ಕೃತವಂತೌ. ಭಾರತೇನ ಪ್ರದತ್ತ ವಿಶೇಷ ಆರ್ಥಿಕ ಅನುದಾನಸ್ಯ ಕಾರ್ಯಾನ್ವಯನಸ್ಯ ಪ್ರಗತೇ ಅಪಿ ತೌ ಸಮೀಕ್ಷಾಂ ಕೃತವಂತೌ. ದ್ವಾವಪಿ ನೇತಾರೌ ಭಾರತಸ್ಯ ವಿಜನ್ ಮಹಾಸಾಗರ್ ಇತ್ಯಸ್ಯ ತಥಾ ನೇಬರ್ಹುಡ್ ಫಸ್ಟ್ ಇತಿ ನೀತೇಃ ಅಂತರ್ಗತಂ ಭಾರತ ಮಾರಿಷಸ್ ವರ್ಧಿತ ರಣನೀತಿಕ ಸಹಯೋಗಸ್ಯ ಮಹತ್ವಸ್ಯ ವಿಷಯೆ ವೈಶ್ವಿಕ ದಕ್ಷಿಣಸ್ಯ ಪ್ರತಿ ತೇಷಾಂ ಪ್ರತಿಬದ್ಧತಾಯಾಃ ವಿಷಯೆ ಚ ಸಹಮತಿಂ ಪ್ರಕಟಿತವಂತೌ. ಮಹಾರಾಷ್ಟ್ರ ಶಿಕ್ಷಕ ಪಾತ್ರತಾ ಪರೀಕ್ಷಾ ಪೇಪರ್ ಲೀಕ್ ಪ್ರಕರಣೆ ಭಿವಾಂಡಿ ನಗರಸ್ಯ ಸತ್ರ ನ್ಯಾಯಾಲಯೇನ ತ್ರಯಾಣಾಂ ಆರೋಪಿನಾಂ ಕೃತೆ 6 ಜುಲೈ ಪರ್ಯಂತಂ ಬಂಧನಂ ವಿಹಿತಂ. ಆರಕ್ಷಿ ಅನ್ವೇಷಕಾಃ ಅಂತಾರಾಜ್ಯ ಪರೀಕ್ಷಾ ತಸ್ಕರಾಣಾಂ ಸಂಲಗ್ನತಾಯಾಃ ಶಂಕಾಂ ಕೃತವಂತಃ. ಭಿವಾಂಡಿ ಆರಕ್ಷಿಣಃ ನ್ಯಾಯಾಲಯಂ ನಿವೇದಯನ್ ಯತ್ ಆರೋಪಿ ದಿಲ್ಲಿತಃ ಭಿವಾಂಡಿ ನಗರಂ ಗತ್ವಾ ಉಕ್ತ ಟಿಇಟಿ ಪ್ರಶ್ನಪತ್ರಂ 1,50,00,000 ರೂಪ್ಯಕೇಷು ವಿಕ್ರೀತವಾನ್. ಆರಕ್ಷಿ ಅನ್ವೇಷಕಾಃ ಲೀಕ್ ಕೃತಸ್ಯ ಕಾಗದಸ್ಯ ಸ್ರೋತಃ ಅನ್ವೇಷ್ಟುಂ ವಿತ್ತೀಯ ವ್ಯವಹಾರಸ್ಯ ಪರೀಕ್ಷಣಂ ಕರ್ತುಂ ಮಹಾರಾಷ್ಟ್ರೇ ಅನ್ಯತ್ರ ಕಾಗದಂ ವಿಕ್ರೀತಂ ಅಸ್ತಿವಾ ಇತಿ ಜ್ಞಾತುಂ ತಸ್ಕರ ಸಮೂಹಸ್ಯ ಅನ್ಯೇಷಾಂ ಸದಸ್ಯಾನಾಂ ಪರಿಚಯಂ ಕರ್ತುಂ ಚ.